ತಾನು ತಾನ ನದಿ ತಾನು ತಾನ ನದಿ ತಾನು ತಾನ ನದಿ ತಾನು ತಾನ ನದಿ ತಾನು ತಾನ ನದಿ ತಾನು ತಾನ ನದಿ ತಾನು ತಾನ ನದಿ ತಾನು ತಾನ ನದಿ ತಾನು ತಾನ ನದಿ ತಾನು ತಾನ ನದಿ ತಾನು ತಾನ ನದಿ ತಾನು ತಾನ ನದಿ ತಾನು ತಾನ ನದಿ ತಾನು ತಾನ ನದಿ ತಾನು ತಾನ ನದಿ ತಾನು ತಾನ ನದಿ ತಾನು ತಾನ ನದಿ ತಾನು ತಾನ ನದಿ ತಾನು ತಾನ ನದಿ ತಾನು ತಾನ ನದಿ ತಾನು ತಾನ ನದಿ